ಜನಕನ ಭಗವಾನಿಗೆ, ಶ್ರೀ ಕೌಸಲ್ಯಾನಂದನ ಭಗವಾನಿಗೆ, ಶ್ರೀ ದಶರಥ ನಂದನ ಭಗವಾನಿಗೆ, ಶ್ರೀ ಕೈಕೇಯಿನಂದನ ಭಗವಾನಿಗೆ, ಶ್ರೀ ಸುಮಿತ್ರಾನಂದನ ಭಗವಾನಿಗೆ, ಶ್ರೀ ಚಾರೋಭಯ್ಯನಿಗೆ, ಶ್ರೀ ಹನುಮಾನ್ಜಿ ಮಹಾರಾಜಿಗೆ, ಶ್ರೀರಾಮ್ ಜನ್ಮಭೂಮಿಗೆ, ಶ್ರೀಕೃಷ್ಣ ಜನ್ಮಭೂಮಿಗೆ, ಶ್ರೀ ಕಾಶಿ ವಿಶ್ವನಾಥಕ್ಕೆ, ಶ್ರೀ ಅಯೋಧ್ಯಾಧಾಮಕ್ಕೆ, ಶ್ರೀ ಸರಿಯೂ ಮಹಾರಾಣಿಗೆ, ಜಗದ್ಗುರು ಸ್ವಾಮಿ ಶ್ರೀ ರಾಮಾನಂದಾಚಾರ್ಯಜಿ ಮಹಾರಾಜಿಗೆ, ಗೋಸ್ವಾಮಿ ಶ್ರೀ ತುಲಸೀದಾಸ್ ಜಿ ಮಹಾರಾಜಿಗೆ, ಸಮಸ್ತ ಪೂರ್ವಾಚಾರ್ಯೋಕೆ, ಸರ್ವಸಂತ ವೈಷ್ಣವ ಭಗವಾನಿಗೆ, ಸತ್ಯ ಸನಾತನ ಧರ್ಮಕ್ಕೆ, ಗೋ